ಕೈಲಾಸ ಕಾಸು ಜೀ ಕೋಶ ಮೊನೆ ಮಹಿರ ಬನ್ನಲಾಗಿ ಆ ಇಂದ್ರಪತಿ ಮರದ ನಡೆಯಲು ಬನ್ನಲೈ.